0: ಮಿಂಗಿ ಮಿಂಗಿ ದೆ ಪುಡಯ್ಯ
1: ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್ ಮಿಂಗ್
0: ಲಿಂಗಂ ಮಿಂಗಿನ ಪುಲ್ಲಯ್ಯ ಗುಡಿನಿ ಮಿಂಗೇದ ಪುಡಯ್ಯ ಗುಡಿನಿ ಲಿಂಗಾನ್ನಿ ಕುಟುಕುಲ ಮಿಂಗೇ ಮೊನಗಾಡೇ